0: ಅಂತೇಳಿ ಹಾಗೆ ಅವರು ಸೂಚನೆ ಕೊಡಬಾರದಾಗಿ ಅದನ್ನು ಗ್ರಾಮ ಗೋರ್ಗೋ ಸಂಸ್ಥಾ ಅಥವಾ ತೋಳಿಗಾ ಸಂಸ್ಥಾ ಅಥವಾ ಮಾರ್ಪಡಿಸಿ ಸೂಕ್ತ ಸಮಯನ ಪಾಲಿಕೆ ವ್ಯವಸ್ಥಾಪನೆ
1: ಸಮಿತಿ ಸಮಿತಿ
2: ನಮ್ಮ ಕೆಸವಣ್ಣ ಅವರಿಗೆ ವಿಗತ ವರ್ಷದಿಂದ ಅತ್ಯಧಿಕ ನೀರಿನ ಪ್ರಸಕ್ತಿಯ ಕಾರ್ಯಕ್ರಮ ಅತ್ಯಂತ ಬರುವಂತ ಸರ್ ಹಾಗಾಗಿ ಅವರ ಸಂಬಂಧಿ ಜನ ಕಾರ್ಯದ ಪ್ರಸಿದ್ಧ ಜಿಲ್ಲಾ ಕಟ್ಟ ವ್ಯವಸ್ಥಾಪನ ಸಮಿತಿ ಪೂರ್ವ ತಯಾರಿ यो कार्योजना कहिलेकाहीँ काम गराइदिन्छ ज्ञाप हुन्छ त्यो ज्ञापमा चाहिँ हामीले अलिक सानो भनिसकेका छ कि यो परिस्थितिमा हामीहरूलाई एउटा चाहिँ फिजिकली मात्र नभएर मेन्टली हरेक किसिमका चाहिँ विषयहरू देखाएको छ सूचना

ಆರಂಭದ ಚಕ್ಕರದ ಅನುಭವಿಕ ವಿನೋ ಪ್ರಹಾರ ಧ್ಯಾನ ಸುಮತ್ಯದ ರಕ್ತ ಪ್ರಕಾಶಿ ಪತ್ರ ಕಾಯ್ದು ಸಾಕ್ ಪಾಕ್ ಬಾಲ್ ವಿಜಾರಾ ಆರಾಮ ಮಚ್ಚಿ ಶಿಕಾರ ಫಲ ಆಯುಕ್ತ ಖಾನಾ ನಿಯಮಿತ ರೂಪ ಖಾಇ ಜನಫುಡ್ ಕಮ್ ಕರಿ ಸಂತುಲಿತ ಖಾನಾ ರೋಜಿ ಸ್ವಸ್ಥ ಕಿಶೋರಿ ಸ್ವಸ್ಥ ಭವಿಷ್ಯ ಕಾರ್ಯ ಗುರುವಾರ